kobe bia yesu wo e pe se kobe bia nyankopon wo enti ye free be bia ye wo ni akọ be bia nyankopon wo ye heavy no na enti moma ye mfa ne so emọ nyankopon ye ade enti no si enti enti no kire se wo pese wo kwa wo be fa amane mu